0: ಸಮಸ್ಯೆ ಬೇಡಲ್ಲ
1: ಐದಲ್ಲ
0: ಏ ದಿನ ಮಾನ ಮಾಡಲ್ಲ ಸೇನು ಗಬರಿಯಲ್ಲ ಕಡೆ ಜಮಾ ಕೊಡ ಕರೈಲ
1: ಕರೋನಾ ಮರಕ ಮೊದ್ಲ ಚೌಕಲ ಜಾಯಲ್ಲ
0: ಪಾನಿ ಹೊಳಿ ಪಿರಚ ಇಲ್ಲ ಹೊಳಿಲ ನೀವ ದವೈಲ ನಾರಿ ಒಳ ಪೊಡ ಇಲ್ಲ
1: ಹಾನಿ ಪಾಸ್ ಪರ್ದೇಶಗಳೂನ್ ಬೊಮ್ಮಾರು ತ್ಯಾವೇಲ್ಲ
0: ಮಜಾ ಸುದಾಲು ಕಸಿಮ್ ಗೆಜ ದಿವಸಲ ಬೊಮ್ ಮಾರ್ತದ ಮಾತ್ರ
1: ಅಲು ಐ ಕಲಿ ಯೋಗಾಲ
0: ಕಸಿ ಬರಿ ಕವಿದಿಯ ರಾವ್ರ ಇಲ್ಲ
1: ಹಾನಿಗೆ ಆ ಪಾಪಿಲ ಗೀಲಿ ತಿನಿ ಗುಣ ಗರ ವಾಡ್ಯಾಲ
0: ಹಾನನ್ ಸೋಳ ಗೌರವಿಸಿಲ್ಲ ಪುಡಿ ಕೈ ಜಾಲೆ
1: ಆಯ್ತು ದಿವಸ
0: ಪಟ್ಟೆ ಗಜಾರಯ್ಯ.